ವಿಹಾರಮ ಜಾತಿ ಸೂರ್ಯಲೋಚನ ಭೂರಿ ಮೇರು ಧೀರಮಾಗಿ ಕಾರಣಂ ಸುಸೇವ್ಯ ಗೋಪಾಲ ಬಾಲ ಜಾಲ ಚೂರ ಬಾಲ ಕೃಷ್ಣಮಾಶ್ರಯೇ ಶೇಷ ಭೋಗ ಸಾಯಿನಂ ವಿಶೇಷ ಭೂಷಣೋಜ್ವಲ ಘೋಷಮಾಣ ಕಿಂಕಿಣಿ ವಿಭೀಷಣಾದಿ ಭೂಷಣ ಸೂಚನಾ ಕೃತಾಂಬುಧಿ ವಿಭೀಷಣಾಚಿತಂ ಪದಂ ಗೋಪಾಲ ಬಾಲ ಜಾಲ ಚೂರ ಬಾಲ ಕೃಷ್ಣಮಾಶ್ರಯೇ.